0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಾಕ್ಟರ್ ಸಿಬಿಆರ್ಎಸ್ ಗಜಪತಿರಾಜು ಸಾಗಿರಾಜು, ಪಿಡಿಸಿಸಿ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು, ಎಂಎಸ್ ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್,
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್,
2: ಡಾಕ್ಟರ್ ಲಕ್ಷ್ಮೀ ಚಂದನಾ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್, ಡಾಕ್ಟರ್ ಜಿ ಫಣೀಂದ್ರ ಗಿರಿನಾಥ್ ಎಂಡಿ ಪಿಡಿಯಾಟ್ರಿಕ್ಸ್,
1: ಡಾಕ್ಟರ್ ಎಸ್ ಪೂರ್ಣಚಂದ್ ಎಂಡಿ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟೀಮ್, ಡಾಕ್ಟರ್ ಪಿ ಪ್ರವೀಣ್ ಎಂಎಸ್ ಆರ್ಥೋಪೆಡಿಕ್ಸ್, ಡಾಕ್ಟರ್ ಮಾಚವರಪು ಮಹೇಶ್ ಎಂಬಿಬಿಎಸ್ ಡಿಎನ್ಬಿ ಎಂಎಸ್ ನ್ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್, ಡಾಕ್ಟರ್ ಎನ್ ಮಾಧುರಿ ಎಂಬಿಬಿಎಸ್ ಎಂಎಸ್ ಎಂಸಿಎಚ್ ಸರ್ಜಿಕಲ್ ಆಂಕಾಲಜಿ, ಎಫ್ಐ ಎಂಎಎಸ್ ಕ್ಯಾನ್ಸರ್ ಸರ್ಜನ್.
0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಜೆಪಿ ರೋಡ್, ಭೀಮವರಂ.
3: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
4: భారత ప్రధానమంత్రి భారతదేశంలో ప్రారంభించిన సౌర విప్లవం, దాని ప్రభావం ఇప్పుడు కనిపిస్తుంది. భారతదేశంలో ఒక్కొక్కటిగా 30 లక్షల కంటే ఎక్కువ కుటుంబాల పైకప్పులపై సోలార్ ప్యానెళ్లు పెట్టబడ్డాయి. మీరు కూడా ఈ శక్తి విప్లవంలో భాగమవ్వండి. పిఎం సూర్యఘర్ ముఫ్త్ బిజిలీ యోజన చేరడానికి రిజిస్టర్ చేసుకోండి.